ಸಾಸು ಪಾಣಿ ಗಾಯಿತಿಯೇಳ ಓ ಪಾಣಿ ಜಾವತಿ ಮಿಲ್ಗೋ ತಮೆ ಬಾವಳಿಯೋ ಬರ್ತಾ ಓ ಪಾಣಿ ಜಾವತಿ ಮಿಲ್ಗೋ ತಮೆ.